ಮುಖಶ್ಚ ಏಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನನಾಶೋ ಗಣಾಧಿಪಃ ಧೂಮ್ರಕೇತುರ್ಗಣಾಧ್ಯಕ್ಷೋ ಬಾಲಚಂದ್ರೋ ಗಜಾನನಃ ದ್ವಾದಶೇತಾನಿ ನಾಮಾನಿ ಯಪ್ ಪಠೇ ಶೃಣುಯಾದಪಿ. ಹಾ ಶ್ಲೋಕ ಕೋಣತ್ಯಾಹಿ ಶುಭ ಕಾರ್ಯಾಚ್ಯ ಪ್ರಾರಂಭಿ ಮಂಟ್ಲಾ ಜಾತೋ. ಕಾರ್ಯಾಮಧ್ಯೆ ಕೋಣತಹಿ ಸಂಕಟ ವಿಘ್ನ ಯೌ ನೇ ಮ್ಹಣೂನ್ ಹಾ ಶುಭ ಶ್ಲೋಕ ಮ್ಹಣ್ಯಾಚಿ ಪ್ರಥಾ ಆಹೆ. ನಾರದ ಪುರಾಣಾತ್ ನಾರದ ರಚಿತ ಸಂಕಟ ನಾಶನ ಸ್ತೋತ್ರಾತಿಲ್ ಹಾ ಶ್ಲೋಕ ಆಹೆ. ಹ್ಯಾ ಶ್ಲೋಕಾಚ್ಯ ಪಠಣಾಮುಳೆ ಯೇಣಾರಿ ವಿಘ್ನ ದೂರ ಹೋತಾತ್ ಅಶೀ ಮಾನ್ಯತಾ ಆಹೆ. ಹ್ಯಾತಿಲಚ್ ಪುಢಿಲ್ ಶ್ಲೋಕ ಆಹೆ, ವಿದ್ಯಾರಂಭೆ ವಿವಾಹೇಚ ಪ್ರವೇಶೆ ನಿರ್ಗಮೆ ತಥಾ ಸಂಗ್ರಾಮೆ ಸಕ್ತೆ ಚೈವ ವಿಘ್ನಸ್ತಸ್ಯನ ಜಾಯತೆ. ವಿದ್ಯಾರ್ಥ್ಯಾಂಸಾಠಿ ತೋ ಗಜಾನನ್ ವಿದ್ಯಾಪತಿ ಬನೂನ್ ಅಜ್ಞಾನ ಲಯಾಸ್ ಘಾಲವತೊ. ಶರಣ ಯೇಣಾರ್ಯಾಂಸಾಠಿ ದಯಾನಿಧಿ ಹೋತೊ. ಸಂಕಟಾತ್ ಅಸಣಾರ್ಯಾಂಚ್ಯಾ ಅಡಚಣಿ ವಿಘ್ನಹರ ಬನೂನ್ ದೂರ ಕರ್ತೊ. ಆಣಿ ಭಕ್ತಾಂಸಾಠಿ ಸುಖಾಚಾ ಸಾಗರ ಬನೂನ್ ಯೇತೊ. ಅಶಾ ಹ್ಯಾ ಗಣನಾಯಕಾಚಿ ಹೇರಂಬಾಚಿ ಸ್ತುತಿ ಆಪಣ ಪುಢಿಲ್ ಗೀತಾತ್ ಅನುಭವಣಾರ್ ಆಹೋತ್. ಹಿ ರಚನಾ ಆಹೆ ಸದಾನಂದ ಡಬೀರ್.